0: ಅದನ್ನ ಕಟ್ಟು ಹಾಳಿಗೆ ಕಟ್ಟು ಹೋತರ ಸತ್ಯ ನಾಶ ಬೋಲಿಯೆ ತೇರೆ ಮುಂದೆ ಕೇಸಿ ಆ ಜಾ ರಹಿ ಬಾತ್
1: ಹಮ್ ತೋ ಆಜ್ ಜರಾ ಕೇ ಆಯೆ ಪೀ ಕೇ ಔರ್ ಪಿಲಾ ಕೇ ಆಯೆ
0: ಅರೆ ಬೋಲ್ ಕಹಾ ಸೇ ಪೀ ಕೇ ಆಯಾ
1: ಯೇ ನಾ ಸಮಜ್ನಾ ಚೋರಿ ಕೀ ಹೈ ತೇರೆ ಬಾಬಾ ಕೇ ಸಂಗ ಪೀ ಹೈ
0: ಲೇತಾ ಹೈ ಮೇರೇ ಬಾಪ್ ಕಾ ನಾ
1: ತೇರಾ ಬಾಬಾ ಬಡಾ ಶರಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ ಬಡಾ ಕಬಾಬಿ
0: ಮೇರಾ ಬಾಬಾ
1: ಹಾಂ ತೇರಾ ಬಾಬಾ
0: ಮೇರಾ ಬಾಬಾ
1: ಮೇರಾ ಬಾಬಾ ಮೇರಾ ಬಾಬಾ
0: क्या हो गया इनको हाय राम
1: बदल गए दिन भगवान बोल सुधीरे बोलेगी
0: बोलूंगी
1: बोल सुधीरे बोलेगी
0: हाँ बोलूंगी।